ಯತಿ ಬೇಲಮೈಚಂಗ್ ಕೇಗಲ್ ದಯೋಲಿನ್ ಪೀಡೀ ಮಾ ಬಸೇರಾ ಕೇಕೆ ಕುರಗರ್ದಿ ಹೋ ಕಹೀ